ದೇಹ ಭಾವಮು ವೀಡರೋರನ್ನ ನೀರು ದೇಹ ಭಾವಮು ಅಂದನೆಂದು ಇಂದು ಲೇದನ್ನ ಅಂದನೆಂದು ಇಂದು ಲೇದನ್ನ ಅಂದಮೈನ ಆತ್ಮ ವಿಡಚಿ ನಿಂದ್ಯಮೈನ ಅಹಮು ಚೇತುನಿ ಅಂದಮೈನ ಆತ್ಮ ವಿಡಚಿ ನಿಂದ್ಯಮೈನ ಕನುವು ನೋನನಿ ಅಂದಮೈನ ಆತ್ಮ ವಿಡಚಿ ನಿಂದ್ಯಮೈನ ಕನುವು ನೇನನಿ ತಲಪು ವೀಡಿ ಕಾಸಿ ತಂಬುಗ ತತ್ವಭಾವಮು ಎರುಗರನ್ನ